ನಮ್ಮೆ ಕುಣಾ ಸಂಪ್ರದಾಯನು ಖಾಲಿ ಪಾಡನಾರ್ ಆ ನಾಲ್ನಾರ್ ಹೊನ್ನೆ ಕಥಿ ಮಲ್ಲಿದ್ದು ಪಾಂಚ ಲೋಕ ಜಿತೆಬೆಲೆ ಒಕ್ಕಾರ ಹರಲೆ ಅಸನ್ ಭಿ ಒಕ್ಕಿಕಿರಿ ಪಾಡನಾರ್ ಅಂಟ ಗೀತು ಅತ್ಲಿ ಅದನ್ ಬೈಠಕಿ ಗೀತ್ ಬಾನಾರ್ ಆ ಬೈಠಕಿ ಗೀತ್ ಬೌದ್ ಅನೇಕ ಪ್ರಕಾರ ಅತ್ಲಿ ಈ ತರ್ತಾರ್ ಥರೆ ಪಾಡ ಹರಲೆ ಅರುಣ್ಟಾ ದೊಲ್ತಾರ್ ಆರ್ ಥರೆ ಪಾಡನಾರ್ ಹೊನ್ನೆ ಭಿ ಅತ್ಲಿ ಆರು ಜಿತಿರ್ ಒಕ್ಕಾರರಾರು ಭಿ ಜಿತಿರ್ ಮಿಶಿಕಿರಿ ಭಿ ಪಾಡನಾರ್ ತಾ ಹೊನ್ನೆ ಅಕುನ್ ಬೈಠಕಿ ಗೀತ್ ಬನ್ ಮೆನತ್ ಅದನ್ ಹಿ ಪಾಡ್ಕನಾರ್ ಈ ಚೈತನ್ ಬರಿಹಾ ಆಉ ತಮ್ಮೆ ದಲ್.

0: ಹಲೋ,
1: ಜೋಹರ್. ನಮಸ್ಕಾರ.
0: ನಮಸ್ಕಾರ ಆಗ್ಯಾ.
1: ಫ್ರೆಂಡ್ಸ್ ಇದ್ದಾರೆ ಅಪ್ಪಣಕ್ಕೂ.